ಆಗಳಾನ್ ದಾದಿಂದ ಕಾನ್ ದಾನ್ ದಾ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ ತಿರುಗಿದ

ಧಗದಿರ ಧಗತ್ತ ಕದಿಗಿನ ನಗದ ಗಿಂತಾಣದ ಧಗದ ತದಿಂದ ಕಡೆ ನಗ ಧುಮುಕಿನ ಧಗದ ತಕಡ ಧಾರದ ದೇನ್ ಕದ್ದ ಧಗದಿರ ಧಗದ ಧಗದಿರ ಧಗತ್ತ ಕದಿಗಿನ ನಗದ ಗಿಂತಾಣ